0: ಇರಾನಿ ಚಾಯ್,
1: ಬನ್ ಮಸ್ಕಾ,
0: ಹೈದರಾಬಾದಿ ಬಿರಿಯಾನಿ,
1: ಟಂಗ್ ದಿ ಕಬಾಬ್,
0: ಕುರ್ಬಾನಿ ಕಾ ಮೀಠಾ,
1: ಶಹದೂದ್ ಮಲಾಯ್.
0: ಹೈದರಾಬಾದ್ ಇಸ್ ಅ ಗ್ರ್ಯಾಂಡ್ ಬಫೆ
1: ಅಂಡ್ ಎವ್ರಿ ಡಿಶ್ ಹ್ಯಾಸ್ ಅ ಸ್ಟೋರಿ ವೇಟಿಂಗ್ ಟು ಬಿ ಟೋಲ್ಡ್.
0: ಎಕ್ಸಾಕ್ಟ್ಲಿ, ದಟ್ಸ್ ವೈ ಜಶ್ನೆ ಹೈದರಾಬಾದ್ ಇಸ್ ಯೋರ್ ಆಫ್ಟರ್ನೂನ್ ಟ್ರೀಟ್.
1: ಫ್ರಮ್ 2 to 3 PM ಎವ್ರಿ ಡೇ ಆನ್ FM ರೇನ್ಬೋ 101.9.
0: ಇಟ್ಸ್ ನಾಟ್ ಜಸ್ಟ್ ಫುಡ್,
1: ಇಟ್ಸ್ ಕಲ್ಚರ್, ಹಿಸ್ಟ್ರಿ ಅಂಡ್ ಫ್ಲೇವರ್ ರೋಲ್ಡ್ ಇನ್ ಟು ಒನ್.
0: ಜಶ್ನೆ ಹೈದರಾಬಾದ್.

0: ಇರಾನಿ ಚಾಯ್,
1: ಬನ್ ಮಸ್ಕಾ,
0: ಹೈದರಾಬಾದಿ ಬಿರಿಯಾನಿ,
1: ಟಂಗ್ ದಿ ಕಬಾಬ್,
0: ಕುರ್ಬಾನಿ ಕಾ ಮೀಠಾ,
1: ಶಹದೂದ್ ಮಲಾಯ್.
0: ಹೈದರಾಬಾದ್ ಇಸ್ ಅ ಗ್ರ್ಯಾಂಡ್ ಬಫೆ
1: ಅಂಡ್ ಎವ್ರಿ ಡಿಶ್ ಹ್ಯಾಸ್ ಅ ಸ್ಟೋರಿ ವೇಟಿಂಗ್ ಟು ಬಿ ಟೋಲ್ಡ್.
0: ಎಕ್ಸಾಕ್ಟ್ಲಿ, ದಟ್ಸ್ ವೈ ಜಶ್ನೆ ಹೈದರಾಬಾದ್ ಇಸ್ ಯೋರ್ ಆಫ್ಟರ್ನೂನ್ ಟ್ರೀಟ್.
1: ಫ್ರಮ್ 2 to 3 PM ಎವ್ರಿ ಡೇ ಆನ್ FM ರೇನ್ಬೋ 101.9.
0: ಇಟ್ಸ್ ನಾಟ್ ಜಸ್ಟ್ ಫುಡ್,
1: ಇಟ್ಸ್ ಕಲ್ಚರ್, ಹಿಸ್ಟ್ರಿ ಅಂಡ್ ಫ್ಲೇವರ್ ರೋಲ್ಡ್ ಇನ್ ಟು ಒನ್.
0: ಜಶ್ನೆ ಹೈದರಾಬಾದ್.

ಅಬ್ಬನೀತಿಯ ನೀ ದೆಬ್ಬಾ ಫ್ರಮ್ ಜಗದೇಕವೀರುಡು ಅತಿಲೋಕಸುಂದರಿ ಸೆಲೆಬ್ರೇಟಿಂಗ್ ಶ್ರೀದೇವಿ ಜೀ. ವೆಲ್, ಅಬ್ ತಕ್ ಹಮ್ ಬಾತ್ ಕರ್ ರಹೇ ಥೇ ಶ್ರೀದೇವಿ ಜೀ ಕೆ ಆನ್ ಸ್ಕ್ರೀನ್ ಪ್ರೆಸೆನ್ಸ್ ಕೆ ಬಾರೇ ಮೇ. ಯೇ ಕಹಾ ಜಾತಾ ಹೈ ಕಿ ಆಫ್ ಸ್ಕ್ರೀನ್ ಶ್ರೀದೇವಿ ಜೀ ಬಹುತ್ ಶರ್ಮೀಲಿ, ಇಂಟ್ರೋವರ್ಟೆಡ್ ಔರ್ ಬಹುತ್ ಹೀ ಅಚ್ಚೆ ಇನ್ಸಾನ್ ಹೈ. ಅಫ್ಸೋಸ್ ಕಿ ಬಾತ್ ಹೈ ಕಿ ಆಜ್ ವೋ ಹಮಾರೇ ಸಾಥ್ ನಹೀ ಹೈ, ಪರ್ ಉನ್ಕೆ ಫಿಲ್ಮ್ ವಿರಾಸತ್, ಉನ್ಕಾ ಲೆಗಸಿ ಹಮೇಶಾ ಜಿಂದಾ ರಹೇಗಾ. ಔರ್ ಮೇ ಯೇ ಜರೂರ್ ಕಹಿ ಸಕ್ತಿ ಹೂ ಕಿ ಅನ್ನೋಯಿಂಗ್ಲಿ ಉನ್ಹೋನೆ ಹಮ್ ಸಬ್ಕೆ ದಿಲ್ ಮೇ

ವೆಲ್ಕಮ್ ಬ್ಯಾಕ್ ಡಿಯರ್ ಲಿಸ್ನರ್ಸ್, ಯು ಆರ್ ಲಿಸ್ನಿಂಗ್ ಟು ನಮಸ್ತೆ ಹೆಲೋ ಆದಾಬ್ ವಿತ್ ಮೀ ಯೋರ್ ಆರ್ ಜೆ ನಿಧಿ. ಚಲಿಯೆ ಮೇರೆ ಪಾಸ್ ಆಜ್ ಎಕ್ ಕಾಫಿ ಇಂಟ್ರೆಸ್ಟಿಂಗ್ ಟಾಪಿಕ್ ಹೈ. ಸಚ್ ಸಚ್ ಕಹನಾ ಹೈ ತೋ ಹಮ್ ಸಬ್ಕೋ ದೂಸರೋ ಕಿ ಲಡಾಯಿ ದೇಖನೆ ಮೇ ಇತನಾ ಮಜಾ ಆತಾ ಹೈ. ಐ ಡೋಂಟ್ ರಿಯಲಿ ಅಂಡರ್ಸ್ಟ್ಯಾಂಡ್, ರಿಯಲ್ ಲೈಫ್ ಮೇ ಕೋಯಿ ದೋ ಲೋಕ್ ಸಡಕ್ ಪರ್, ಆಫೀಸ್ ಮೇ, ಯಾ ಆಪ್ಕೆ ಆಸ್ ಪಾಸ್ ಕಲೇಶ್ ಕರ್ ರಹೆ ಹೈ ತೋ ಹಮ್ ಕಿತನಾ ಎಕ್ಸೈಟೆಡ್ಲಿ ಸುನ್ನೆ ಲಗತೆ ಹೈ. ಸಿಮಿಲರ್ಲಿ ಹಮ್ ಸಬ್ಕೋ ಎಂಟರ್ಟೈನ್ ಕರ್ನೆ ಕೆ ಲಿಯೆ ರಿಯಾಲಿಟಿ ಶೋಸ್ ಕಾ ಕಾನ್ಸೆಪ್ಟ್ ಲಾಯಾ ಗಯಾ ಹೈ, ಇಸ್ ವಾಟ್ ಐ ಬಿಲೀವ್. ರೈಟ್ ನೌ ರಿಯಾಲಿಟಿ ಶೋಸ್ ಆರ್ ಲೈನ್ಡ್ ಅಪ್ ಆನ್ ಬೋತ್ ಟಿವಿ ಆ್ಯಂಡ್ ಓಟಿಟಿ, ಏಕ್ ಕೆ ಬಾದ್ ಏಕ್, ಲೈಕ್ ಅ ಪ್ರಾಪರ್ ರಿಯಾಲಿಟಿ ಶೋ ಸೀಸನ್. ಪರ್ ಆಜ್ಕಲ್ ರಿಯಾಲಿಟಿ ಶೋಸ್ ಕಾ ಮತ್ಲಬ್ ಹೀ ಕ್ಯಾ ರಹ ಗಯಾ ಹೈ? ಗೇಮ್, ಟಾಸ್ಕ್ ಆರ್ ಸ್ಟ್ರಾಟಜಿ ತೋ ಬಸ್ ಏಕ್ ಎಕ್ಸ್ಕ್ಯೂಸ್ ಹೈ. ಅಸಲಿ ಮುದ್ದಾ ತೋ ಯೇ ಹೈ ಕಿ ಕೌನ್ ಕಿಸ್ಕೆ ಸಾಥ್ ಕಲೇಶ್ ಕರ್ನೆ ವಾಲಾ ಹೈ. ಜೋ ಜ್ಯಾದಾ ಕಲೇಶ್ ಕರೇಗಾ ವೋ ವಿನ್ನರ್ ಬನ್ ಜಾತಾ ಹೈ ಆರ್ ಟಿ ಆರ್ ಪಿ ಗೆಟರ್ಸ್ ಕಹಲಾತೆ ಹೈ. ಮೇ ಜಲ್ದಿ ಆಪ್ ಸಬ್ಕೆ ಪಾಸ್ ಬಹುತ್ ಸಾರೇ ಬಾತೋ ಕೆ ಸಾಥ್ ವಾಪಸ್ ಆ ರಹಿ ಹೂ. ತಬ್ ತಕ್ ಸುನ್ತೆ ರಹಿಯೇ ರೇನ್ಬೋ ಎಫ್ ಎಮ್ 101.9. ಮೈ ಹೂ ಆಪ್ಕಿ ಅಪ್ನಿ ಆರ್ ಜೆ ನಿಧಿ.

ವೆಲ್ಕಮ್ ಬ್ಯಾಕ್ ಟು ನಮಸ್ತೆ ಹೆಲೋ ಆದಾಬ್ ಆನ್ ರೇನ್ಬೋ ಎಫ್ ಎಮ್ 101.9 ಔರ್ ಮೇ ಹೂ ಆಪ್ಕಿ ಅಪ್ನಿ ಆರ್ ಜೆ ನಿಧಿ. ತೊ ಹಾಂ, ಹಮ್ ಲೋಗ್ ಬಾತ್ ಕರ್ ರಹೆ ಥೆ ರಿಯಾಲಿಟಿ ಶೋಸ್ ಕೆ ಬಾರೆ ಮೇ. ಸೋಚೋ ಆಪ್ ಏಕ್ ರಿಯಾಲಿಟಿ ಶೋ ದೇಖ್ ರಹೆ ಹೋ ಔರ್ ಕಿಸಿ ದಿನ್ ಸಬ್ ಲೋಗ್ ಪ್ಯಾರ್ ಸೆ ಬಾತೆ ಕರ್ ರಹೆ ಹೇ ತೊ ಹಮ್ ಚಾನಲ್ ಚೇಂಜ್ ಕರ್ ದೇತೆ ಹೇ. ಲೈಕ್ ಯಾರ್ ಕಿತ್ನಾ ಹೀ ಬೋರಿಂಗ್ ಎಪಿಸೋಡ್ ಹೇ ಆಜ್ ತೊ ಕೋಯಿ ಮಸಾಲಾ ಹೀ ನಹೀ ಹೇ ಯೇ ವಾಲಾ ಫೀಲಿಂಗ್ ಆ ಜಾತಾ ಹೇ. ವೆಲ್, ಸೈಕಾಲಜಿ ಯೇ ಕಹತಾ ಹೇ ಕಿ ಯೇ ಸಬ್ ಹ್ಯೂಮನ್ ನೇಚರ್ ಕಾ ಪಾರ್ಟ್ ಹೇ. ಜಬ್ ಹಮ್ ಸ್ಕ್ರೀನ್ ಪರ್ ಲೋಗೋ ಕೋ ಬಿನಾ ಕಿಸಿ ಫಿಲ್ಟರ್ ಕೆ ಲಡ್ತೆ ಹುಯೇ ದೇಖ್ತೆ ಹೇ ತೊ ಕಹೀ ನಾ ಕಹೀ ಹಮೇ ಅಪ್ನೆ ಅಂದರ್ ಕೆ ಸ್ಟ್ರೆಸ್ ಕೋ ವೆಂಟ್ ಔಟ್ ಮಿಲ್ ಜಾತಾ ಹೇ. ಹಮ್ ಸೋಚತೆ ಹೇ ಕಿ ಚಲೋ ಮೇರಿ ಲೈಫ್ ಫಿರ್ ಭಿ ಠೀಕ್ ಹೇ. ಪರ್ ಕ್ಯಾ ಆಪ್ನೆ ಯೇ ಸೋಚಾ ಹೇ ಕಿ ಅಗರ್ ಕಭಿ ಯೇ ಸಬ್ ಸಿಚುವೇಶನ್ಸ್ ರಿಯಲ್ ಲೈಫ್ ಮೇ ಖುದ್ ಕೆ ಸಾಥ್ ಹೋತೆ ಹೇ ತೊ ಆಪ್ ಸಚ್ ಮೇ ಎಂಜಾಯ್ ಕರ್ ಪಾತೆ ಹೋ? ಕ್ಯಾ ಹಮ್ ಸಬ್ ಲೋಗ್ ರಿಯಾಲಿಟಿ ಶೋಸ್ ಬಸ್ ಕಲೇಶ್ ಕೆ ಲಿಯೇ ದೇಖ್ ರಹೆ ಹೇ? ತೊ ಯೇ ಥೇ ಮೇರೆ ಥಾಟ್ಸ್ ಆನ್ ರಿಯಾಲಿಟಿ ಶೋಸ್. ಸುನ್ತೆ ರಹಿಯೇ ರೇನ್ಬೋ ಎಫ್ ಎಮ್ 101.9. ಮೇ ಹೂ ಆಪ್ಕಿ ಅಪ್ನಿ ಆರ್ ಜೆ ನಿಧಿ.

0: ಇರಾನಿ ಚಾಯ್,
1: ಬನ್ ಮಸ್ಕಾ,
0: ಹೈದರಾಬಾದಿ ಬಿರಿಯಾನಿ,
1: ಟಂಗ್ ದಿ ಕಬಾಬ್,
0: ಕುರ್ಬಾನಿ ಕಾ ಮೀಠಾ,
1: ಶಹದೂದ್ ಮಲಾಯ್.
0: ಹೈದರಾಬಾದ್ ಇಸ್ ಅ ಗ್ರ್ಯಾಂಡ್ ಬಫೇ
1: ಅಂಡ್ ಎವ್ರಿ ಡಿಶ್ ಹ್ಯಾಸ್ ಅ ಸ್ಟೋರಿ ವೇಟಿಂಗ್ ಟು ಬಿ ಟೋಲ್ಡ್.
0: ಎಕ್ಸಾಕ್ಟ್ಲಿ, ದಟ್ಸ್ ವೈ ಜಶ್ನೆ ಹೈದರಾಬಾದ್ ಇಸ್ ಯೋರ್ ಆಫ್ಟರ್ನೂನ್ ಟ್ರೀಟ್.
1: ಫ್ರಮ್ 2 to 3 PM ಎವ್ರಿ ಡೇ ಆನ್ FM ರೇನ್ಬೋ 101.9.
0: ಇಟ್ಸ್ ನಾಟ್ ಜಸ್ಟ್ ಫುಡ್,
1: ಇಟ್ಸ್ ಕಲ್ಚರ್, ಹಿಸ್ಟ್ರಿ ಅಂಡ್ ಫ್ಲೇವರ್ ರೋಲ್ಡ್ ಇನ್ ಟು ಒನ್.
0: ಜಶ್ನೆ ಹೈದರಾಬಾದ್.

0: ಇರಾನಿ ಚಾಯ್,
1: ಬನ್ ಮಸ್ಕಾ,
0: ಹೈದರಾಬಾದಿ ಬಿರಿಯಾನಿ,
1: ಟಂಗ್ ದಿ ಕಬಾಬ್,
0: ಕುರ್ಬಾನಿ ಕಾ ಮೀಠಾ,
1: ಶಹದೂದ್ ಮಲಾಯ್.
0: ಹೈದರಾಬಾದ್ ಇಸ್ ಅ ಗ್ರ್ಯಾಂಡ್ ಬಫೆ
1: ಅಂಡ್ ಎವ್ರಿ ಡಿಶ್ ಹ್ಯಾಸ್ ಅ ಸ್ಟೋರಿ ವೇಟಿಂಗ್ ಟು ಬಿ ಟೋಲ್ಡ್.
0: ಎಕ್ಸಾಕ್ಟ್ಲಿ, ದಟ್ಸ್ ವೈ ಜಶ್ನೆ ಹೈದರಾಬಾದ್ ಇಸ್ ಯೋರ್ ಆಫ್ಟರ್ನೂನ್ ಟ್ರೀಟ್.
1: ಫ್ರಮ್ 2 to 3 PM ಎವ್ರಿ ಡೇ ಆನ್ FM ರೇನ್ಬೋ 101.9.
0: ಇಟ್ಸ್ ನಾಟ್ ಜಸ್ಟ್ ಫುಡ್,
1: ಇಟ್ಸ್ ಕಲ್ಚರ್, ಹಿಸ್ಟ್ರಿ ಅಂಡ್ ಫ್ಲೇವರ್ ರೋಲ್ಡ್ ಇನ್ ಟು ಒನ್.
0: ಜಶ್ನೆ ಹೈದರಾಬಾದ್.
2: ವೆಲ್ಕಮ್ ಬ್ಯಾಕ್ ಡಿಯರ್ ಲಿಸ್ನರ್ಸ್, ಮೀರು ಇಂಟರ್ನಾರು ರೈನ್ಬೋ ಎಫ್ಎಂ 101.9. నేను మీ ఆర్జే నిధి. సో ఇవాళ వెదర్ వచ్చేసి బ్రైట్గా అండ్ అక్కడక్కడ క్లౌడ్స్తో ఉంది కదా. ఐఎమ్ వండరింగ్ ఇఫ్ నాకే అనిపిస్తుంది

0: ಬಿರಿಯಾನಿ ಚಾಯ್,
1: ಬನ್ ಮಸ್ಕಾ,
0: ಹೈದರಾಬಾದಿ ಬಿರಿಯಾನಿ,
1: ಟಂಗ್ಡಿ ಕಬಾಬ್,
0: ಕುರ್ಬಾನಿ ಕಾ ಮೀಠಾ,
1: ಶಹದೂದ್ ಮಲಾಯ್.
0: ಹೈದರಾಬಾದ್ ಇಸ್ ಅ ಗ್ರ್ಯಾಂಡ್ ಬಫೇ
1: ಅಂಡ್ ಎವ್ರಿ ಡಿಶ್ ಹ್ಯಾಸ್ ಅ ಸ್ಟೋರಿ ವೇಟಿಂಗ್ ಟು ಬಿ ಟೋಲ್ಡ್.
0: ಎಕ್ಸಾಕ್ಟ್ಲಿ, ದಟ್ಸ್ ವೈ ಜಶ್ನೆ ಹೈದರಾಬಾದ್ ಇಸ್ ಯೋರ್ ಆಫ್ಟರ್ನೂನ್ ಟ್ರೀಟ್
1: ಫ್ರಮ್ 2 to 3 PM ಎವ್ರಿ ಡೇ ಆನ್ FM ರೇನ್ಬೋ 101.9.
0: ಇಟ್ಸ್ ನಾಟ್ ಜಸ್ಟ್ ಫುಡ್,
1: ಇಟ್ಸ್ ಕಲ್ಚರ್, ಹಿಸ್ಟ್ರಿ ಅಂಡ್ ಫ್ಲೇವರ್ ರೋಲ್ಡ್ ಇನ್ ಟು ಒನ್.
0: ಜಶ್ನೆ ಹೈದರಾಬಾದ್.

0: ಬತುಕಮ್ಮ ಪೂಲ ಸೋಯಗಂ
1: ಬೋನಾಲ ಜಾತರ ಉತ್ಸಾಹ
0: ಒಗ್ಗು ಕದಲ ಮೇಳವಿಂಪು
1: ಬೇರೆನಿ ನೃತ್ಯ ವೀರತ್ವ
0: ಪೋಚಂಪಲ್ಲಿ ಚೇನೇತ ನೈಪುಣ್ಯಂ
1: ನಿರ್ಮಲ್ ಕಲಲ ಅಂದಂ
0: ಸಕಿನಾಲ ರುಚುಲು
1: ಸರ್ವಪಿಂಡಿ ಸಂಪ್ರದಾಯ
0: ಪಲ್ಲೆ ಜಾನಪದ ಸಂಸ್ಕೃತಿ ನುಂಚಿ
1: ಹೈದರಾಬಾದ್ ಅರ್ಬನ್ ಕಲ್ಚರ್ ವರೆಗೆ
0: ಪ್ರತಿ ಕದನು
1: ಪ್ರತಿ ಗಾದನು
0: ಒಡಿಸಿಪಟ್ಟಿ
1: ಅಚ್ಚಮೈನ ತೆಲಂಗಾಣ ಭಾಷಾ ಪರಿಮಳಾಲತೋ
0: మీకు అందిస్తుంది తెలంగాణం ప్రతిరోజు రాత్రి 8 గంటలకు ఎఫ్ఎం రెయిన్బోలో

0: FM Rainbow 101.9.
1: ಬತುಕಮ್ಮ ಪೂಲ ಸೋಯಗಂ
2: ಬೋನಾಲ ಜಾತರ ಉತ್ಸಾಹ
1: ಒಗ್ಗು ಕದಲ ಮೇಳವಿಂಪು
2: ಬೇರೆನಿ ನಿತ್ಯ ವೀರತ್ವ
1: ಪೋಚಂಪಲ್ಲಿ ಚೇನೇತ ನೈಪುಣ್ಯಂ
2: ನಿರ್ಮಲ್ ಕಲಲ ಅಂದಂ
1: ಸಕಿನಾಲ ರುಚುಲು
2: ಸರ್ವಪಿಂಡಿ ಸಂಪ್ರದಾಯಂ
1: ಪಲ್ಲೆ ಜಾನಪದ ಸಂಸ್ಕೃತಿ ನುಂಚಿ
2: ಹೈದರಾಬಾದ್ ಅರ್ಬನ್ ಕಲ್ಚರ್ ವರೆಗೆ
1: ಪ್ರತಿ ಕದನು
2: ಪ್ರತಿ ಗಾದನು
1: ಒಡಿಸಿಪಟ್ಟಿ
2: ಅಚ್ಚಮೈನ ತೆಲಂಗಾಣ ಭಾಷಾ ಪರಿಮಳಾಲತೋ
1: మీకు అందిస్తుంది తెలంగాణం ప్రతిరోజు రాత్రి 8 గంటలకు ఎఫ్ఎం రెయిన్బోలో